ಎಲ್ಲ ಪನಗಿ ಟಿಕೆಲ್ಲ ಕೊಟ್ಟು ಮಾರಕ ಮಾಥಿ ಅಖಿಲಾಥಿ ಹೇಕೇನೆ ಮಾಲೇಲಕ್ಕೆ ಮಾವಿಯೂಲಕ್ಕೆ ಮಾಲೇಲವು ಯಾರೋ ಖಲವಿರ ಯಾವ ನಿವಾಜಿ ಹೆರರಿ ಆಯಾವು ಕಾಫವೆಲಾಕ ಕನಾಕಲವಿರ ಕಸಾನ ಬಲಕಿಲ್ಲ ಅಂತೇನೆ ಎರಿಹನ ಕಶಿನ ಮನೆ ಟೆಲೆಫೋನಿ ಒರೋ ಇಲಿವಾಕ kumeliwa kavate kunaviwa mwire nyemonke kushara belengatera nyekemsuwele wira papa metaleshe munkono kale mutiana nimnowe holelo ria ria ria ria amlo pano kale wira hileliwa we itusota kale muiseki heke muhekele mukalapusu halawe hakapa a telefono ulonyanye siwantonaleke nene mahikwa lava ungiwa telefono.